കോൺസെപ്റ്റ് ആസ്തമാന കൗരവത്തിന്റെ ഭക്ഷണ സമ്മേളനത്തിന്റെ ಮಹಾದೇವ ರಾಜೋತ್ತರ ಮಾಂಚ್ ದುಡ್ಡು ದುಡ್ಡು ಅಂತ ಹಸಿ ಹಸಿ ಒಂದು ಅಸಮ ಸಮ ತೇಜಸ್ವಿಯ ನಾರೋಪಣೆ ಕರಮಿ ದುಣ್ಣತ ಕಟೇರಿಯಾದ ಹಿರಿಯಾದ ಕಾಟು ಹಾಕಿ ಮುಖ್ಯ ಸಮಿತ್ತವ್ವ.